ಹಂಪಣ್ಣ ಲಿಂಗಣ್ಣ ಶೇಖ್ ಪೀರ್ ರಬಿಯಾಬಿ ಬೊಕ್ಕರ ಇದ್ದರ ಪದುಗುರ ನೂರ್ಗುರಾ.